0: ಮಾಡುವ
1: aboki kuma kana idan aka ne da uba ne baba kina goyi da kana da kana baba kina goyi jiwa na abun mai dama ya hagun takkiya ka goma dama na kan da juji mai shaduwa ka kan da jinda kin mutuwa ina ruwan ka da turo dan wudu ga da guru dona kidin ka ba kaman na mutum ba kuma nadin hannunka ba kamar na mutum ba da audu da idanunka ba wannan mutum ba da audu ya goje bari da bashi da jinka annaba ajara maka izuko duba in san muta ki dan abadu magun mai dama du'a ka duna ba wan salki dani ಇದು ಮಚ್ಚು ಕೂಕ ತಂಗನ ಸಭಾ ಕುಟುಂಬದ